ಹರಿ ಕೃಪಾ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ

ನಿಂದಕ ದುಷ್ಟ ಸಾವ ತಾರ್ಯಾ ಜಹಾನ್ ನಿಂದಕ ದುಷ್ಟ ಸಾವ ತಾರೇ ತಾರ್ಯಾ ಜಹಾನ್ ಲಹ್ಯಾ ಅಭಿಮಾನ್ ಜಿನ್ನೀ ದರ್ಶನ ಪಾಯಾ ಜಿನ್ನೀ ತುದನು ಧನ್ ಕಹ್ಯಾ ಜಿನ್ನೀ ತುದನು ಧನ್